0: ಸವಾಹೋ ಕಾಲಿಗ್ರಾಥಗನ್ ಕಾ
1: ಶಾಮ ಕೈ ಸಿತಂಬರ ಸ್ವಾಮಿ ಸಚ ಮೇ ಅಚ್ಛಾ ಸಾತ್ರ ಹೈ ಸಬ್ಕು ಸತ್ ಸಮಾವೇ ಕಹ ರಹ್ಯಾ ಭರಪೂರ್ ರಾಮ ನಾಮ ದೇವಾ ಮೈಸೂರ್.